0: ಹಾಲಿನ ಪೇಪರ್ ಅಲ್ಲ ಹಾಲಿನ ಜವಾಸ್ ವೀರಭದ್ರ ಬೇಗಿರು ಸುಖಾನಂದರು ನೀಸ್ಕಿ ಬೇರಕ್ಲಿ
1: Uzmi malo sira.